0: ಸಂಸ್ಕೃತಂ ಮಿತ್ರಸ್ಯ ಚಕ್ಷುಷ ಸರ್ವಾಣಿ ಭೂತಾನಿ ಸಮೀಶೇ ಮಿತ್ರಸ್ಯ ಚಕ್ಷುಷ ಸಮೀಶಾ ಮಹೇ ಮೇ ಆಲ್ ಬೀಯಿಂಗ್ಸ್ ಲುಕ್ ಅಪಾನ್ ಮೀ ವಿತ್ ದಿ ಐ ಆಫ್ ಅ ಫ್ರೆಂಡ್ ಮೇ ಆಲ್ ಲುಕ್ ಅಪಾನ್ ಈಚ್ ಆರ್ಡರ್ ವಿತ್ ದಿ ಐ ಆಫ್ ಅ ಫ್ರೆಂಡ್ ಅಂಡ್ ಮೇ ವಿ ಲುಕ್ ಅಟ್ ಈಚ್ ಆರ್ಡರ್ ವಿತ್ ದಿ ಐ ಆಫ್ ಎ ಫ್ರೆಂಡ್ ಓಂ ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಲಂ ಭವತು ಓ ಲಾರ್ಡ್ ವಿಷ್ಣು ಲೆಟ್ ದೇರ್ ಬಿ ವೆಲ್ ಬೀಯಿಂಗ್ ಟು ಆಲ್ ಲೆಟ್ ದೇರ್ ಬಿ ಪೀಸ್ ಟು ಆಲ್ ಲೆಟ್ ದೇರ್ ಬಿ ಫುಲ್ಫಿಲ್ಮೆಂಟ್ ಟು ಆಲ್ ಅಂಡ್ ಫೈನಲಿ ಲೆಟ್ ದೇರ್ ಬಿ ಆಸ್ಪಿಷಿಯಸ್ ಟು ಆಲ್ ಹರಿ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಧನ್ಯವಾದ.
1: Good morning, everyone. I greet you with your university.